ಸಾಧ್ಯವಾಧಿಪತ್ಯಮರಂ ಸಮಂತ ಪರ್ಯಾಯ ಸ್ಯಾತ್ ಸಾರ್ವಭೌಮ ಸಾರ್ವಜುಜಾಂತಾದಪರಾರ್ಥಾತ್ ಸಮುದ್ರ ಪರ್ಯಂತಾರ ಏಕದಾಡಿತೆ ತದಪ್ಯೇದ ಶ್ಲೋಕ ವಿಗೇತ ಮರುತಃ.